0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಓಹೋ, ಛೋರಿಕೊ ಬಿಹೆಕೊ ಕುರಾ ಪನಿ ಛಿನ್ನಿಯೋ. ಅಬ ನಾತಾ ಗೋತಾ ಇಷ್ಟ ಮಿತ್ರಲೈ ಬೋಲಾಉನ ಕಾರ್ಡ್ ಛಾಪ್ನ ಪರ್ಯೋ.
2: ಕಾರ್ಡ್ ಭಂದಾ ಪನಿ ಪಹಿಲೆ ತ ಬಿಹೆ ಭೋಜ ಪಾರ್ಟಿ ಕಾ ಗರ್ನೆ ಭನ್ನೆ ನಿದೋ ಗರ್ನು ಪರ್ಯೋ ನಿ.
1: ತ್ಯಸ್ಕೊ ಲಾಗಿ ತ ಚಿಂತೈ ಛೈನ. ಬಾಜೆಕೊ ಶೇಕುವಾ ನಾಗಢುಂಗಾಕೊ ವ್ಯವಸ್ಥಾಪನಮಾ ದಿವ್ಯಶ್ರೀ ಬ್ಯಾಂಕ್ವೆಟ್ ಛ ನಿ, ತೈ ಭವ್ಯ ಪಾರ್ಟಿ ಗರಿಂಛ.
2: ಹೈನ ಠಾಉ ಅಲಿ ಫರಾಕಿಲೋ ಭಯಕೊ ಪಾಉನಾ ಪಾಸಕೊ ಗಾಡಿ ಪಾರ್ಕಿಂಗ್ ಗರ್ನ ಮಿಲ್ನೆ, ಫೋಟೋ ವಿಡಿಯೋ ಖಿಚ್ದಾ ರಾಮ್ರೋ ಆಉನೆ ಠಾಉ ಖೋಜ್ನು ಪರ್ಛ ಕ್ಯಾ.
1: ಲ ತಿಮ್ಲೈ ಥಾಯಿ ಛೈನ, ದಿವ್ಯಶ್ರೀ ಬ್ಯಾಂಕ್ವೆಟ್ಮಾ ಆಫ್ನೈ ಪಾರ್ಕಿಂಗ್ಕೊ ಪ್ರಶಸ್ತ ಸುವಿಧಾ, 500 ಜನಸಮ್ಮ ಏಕೈಚೋಟಿ ಪಾರ್ಟಿ ಗರ್ನ ಸಕಿನೆ ಠುಲೋ ಆಕರ್ಷಕ ಎಸಿ ಹಲ್, 200 ಜನಸಮ್ಮ ಅಟಾಉನೆ ಅರ್ಕೋ ಛುಟ್ಟೈ ಹಲ್ ಪನಿ ಛ. ಖಾನಾ ತ ಕುರೈ ನಗರಂ, ಬೆಸ್ತರಿ ಸ್ವಾದಿಲೋ ಛ.
2: ಲ ತ್ಯಸೋ ಭಯ ತ ಬುಕ್ ಗರಿಹಾಲ್ನುಸ್, ಫೇರಿ ಅಹಿಲೆ ಅರ್ಕೋಲೆ ಬುಕ್ ಗರ್ಲಾನಿ.
1: ತ್ಯತಿ ಮಾತ್ರೈ ಹೋಇನ ಕ್ಯಾ, ಟಾಡಾ ಟಾಡಾಬಾಟ ಆಉನೆ ಪಾಉನಕ ಲಾಗಿ ಹೋಟಲ್ ರುಮ್ಕೋ ಪನಿ ವ್ಯವಸ್ಥಾ ಛ. ಬಾಜೆಕೊ ಶೇಕುವಾದ್ವಾರಾ ಸಂಚಾಲಿತ ದಿವ್ಯಶ್ರೀ ಬ್ಯಾಂಕ್ವೆಟ್ ನಾಗಢುಂಗಾ ಪೋಖರಾ, ಹರೇಕ್ ಕಿಸಿಮ್ಕಾ ಪಾರ್ಟಿ, ಬಿಹೆ ಭೋಜ, ವ್ರತ ಬಂಧ, ಪಾಸ್ನೆ, ಸಭಾ ಸಮಾರೋಹ, ಬರ್ಥಡೇ ಪಾರ್ಟಿ ಲಗಾಯತ್ ಸಬೈ ಕಿಸಿಮ್ಕಾ ಪಾರ್ಟಿ ಗರ್ನಕ ಲಾಗಿ ಪೋಖರಾಕೈ ಉತ್ತಮ ಸ್ಥಳ ಬಾಜೆಕೊ ಶೇಕುವಾದ್ವಾರಾ ಸಂಚಾಲಿತ ದಿವ್ಯಶ್ರೀ ಬ್ಯಾಂಕ್ವೆಟ್ ನಾಗಢುಂಗಾ ಪೋಖರಾ. ಫೋನ್ 061-5533-123, 98-08-50-701, 98-08-50-702.
3: गोयल मेटल इंडस्ट्रीज को उत्कृष्ट उत्पादन जिंदल एसएस पाइप्स, नेपाल्स नंबर वन ब्रांड. नक्कली देखि सावधान, जिंदल को लोकप्रियता ले गर्दा नक्कली जिंदल बजार में आएको हुनाले प्लास्टिक में मात्र नभई पाइप में पनि जिंदल लेखेको पाइप मात्र खरीद गर्नु होला. टिकाउ र गुणस्तरीय काम, जिंदल पाइप हो यसको नाम.
4: मोबाइल अपग्रेडमा खर्च गर्नुहुन्छ, घुम्न जान बचत गर्नुहुन्छ, अब भविष्यका लागि पनि सोच्ने कि?
5: एनएमबी क्यापिटलको एसआईपी, हरेक महिनाको सानो लगानी भोलिको ठूलो सम्पत्ति. एनएमबी क्यापिटलको वेबसाइट वा नजिकैको एनएमबी ब्याङ्कको शाखामा गई आजै एसआईपी सुरु गर्नुहोस्. अटो डेबिट सुविधा भएको एनएमबी क्यापिटल एसआईपी, पैसा बढ्ने स्मार्ट तरिका. एसआईपी मार्फत म्युचुअल फण्डमा लगानी गर्दा जोखिम हुन सक्ने भएकाले योजनाको विवरण अध्ययन गरेर मात्र लगानी गर्नुहोला.

0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸ್ಯಾ ಆಫೀಸ್ ಹೋಟೆಲ್ ಹೋಸ್ಯಾ ರೆಸ್ಟೋರೆಂಟ್ ಚಿಟೋ ರ ಭರ್ಪರ್ದು ಇಂಟರ್ನೆಟ್ ಸೇವಾ ಪೋಖ್ರಾ ಇಂಟರ್ನೆಟ್ ಪೋಖ್ರಾಕೋ ಬ್ರಾಂಡ್ 25 ವರ್ಷಕ್ಕೆ ವಿಶ್ವಾಸ ಗತಿ ಸಹಪಾರ 1 GBPS ಸಮ್ಮಕ ಪ್ಯಾಕೇಜ್ ಕೋ ಬಹಾರ್ ಸ್ಟ್ರೀಮಿಂಗ್ ಗೇಮಿಂಗ್ ಕಾಮ ಹೋಸ್ಯಾ ರಮಾಯಿಲೋ ಜಾಸ್ ಸುಕೆ ಜಾವು ಕನೆಕ್ಷನ್ ಮಾ ಕುನೆ ಗಡ್ಬಡಿ ಸೈನ ಢಿಲೋ ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಿಕೋ ಸಾಥ್ಮಾ ಹಿಜೋ ಆಜ ಭೋಲಿ ಹಮೇ ಛೌ ತಪಾಯಿಕೋ ಬಾಟೋಮಾ ಚಿಟೋ ಭರ್ಪರ್ದು ಸುಲಭ ರ ಸಹಜ ಪೋಖ್ರಾ ಇಂಟರ್ನೆಟ್ ತಪಾಯಿಕೋ ಪಹಿಲೋ ರೋಜಾಯಿ.